ಮಿನು ಮಿನು ಹಾಬಿ ಖುಷಿಕಿ ಜಿಲ್ಲು ಜಿಲ್ಲು ಬೀಬಿ ಬಿಂದುನ್ ಹುಲ್ವಾ ರಿಂಗಿಂಗಿನ್ ಜಿಂಜಿನ್ನ ಪಸಿಕಿ ಹಲ್ವಾ ಲೀ ಬೂಂಬಾ.